0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಸುರ್ ಚಿತ್ರದಿಂದ ಇದ್ದ ಹಾಡುಗಳು ಇದೀಗ

0: அம்மா, காடிலி நம் ஃப்ரெண்ட் மனைக்கு அர்ஜென்ட் ஆகி ஹோகபர்த்தினி.
1: ஐயோ, எஷ்ட் ஜோராக மழை பர்த்தா இதே, காடி வேற தகொண்டு ஹோக்தியா? பேட கணோ, ஹோகபேட.
0: இல்லம்மா, ஈகல பந்த.
1: பேடுவோ, நன் மாத் கேளோ.
0: ஈகல பந்த.
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.

0: ಘಟನಾ ಸ್ವಯಂ ಹಿ ಘಟ್ಪಡೆ ಭಾರತೀಯ ಸೇನಾ.
1: ಏಕ ಪ್ರಕಾರ ಸೇ ಪಿಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ.